ಮಗ ಗ ಪ ಪ ದ ಪ ದ ಪ ನಿ ದ ದ ಪ ಮ ಮ ಪ ಪ ಪ ನಿ ದ ಪ ದ ನಿ ದ ಪ ದ ನಿ ದ ಪ ಮ ಪ ದ ಪ ದ ನಿ ದ ಪ ನಿ ದ ದ ಪ ದ ಪ ಗ ಮ ಗ ಗ ಪ ಮ ಮ ದ